0: ಉದಿ ಖಟ್ಟು ಹಾಳಿಗೆ ಕಟ್ಟು ಹೋದರ ಸತ್ಯ ನಾ ಬೋಲಿಯ ತೇರೆ ಮುಂಚೆ ಕೇಸಿ ಆ ಜಾ ರಹಿ ಬಾತ್
1: ಹಮ್ ತೋ ಆಜ ಜರಾ ಕೇ ಆಯ್ ಪೀ ಕೇ ಆಓ ಪಿಲಾ ಕೇ ಆಯ್
0: ಅರೆ ಬೋಲ್ ಕಹಾಂ ಸೆ ಪೀ ಕೇ ಆಯಾ
1: ಯೇ ನಾ ಸಮಜ್ನಾ ಚೋರಿ ಕೀ ಹೈ ತೇರೇ ಬಾಬಾ ಕೇ ಸಂಗ ಪೀ ಹೈ
0: ಲೇತಾ ಹೈ ಮೇರೆ ಬಾಪ ಕಾ ನಾ
1: ತೇರಾ ಬಾಬಾ ಬಡಾ ಶರಾಬಿ
0: ಮೇರಾ ಬಾಬಾ
1: ಹಾಂ ತೇರಾ ಬಾಬಾ ಬಡಾ ಕಬಾಬಿ
0: ಮೇರಾ ಬಾಬಾ
1: ಹಾಂ ತೇರಾ ಬಾಬಾ
0: ಮೇರಾ